0: MOPCR 107.8 ಇದು ಉಂಗ ಏರಿಯಾ FM.
1: You are listening to MOP Community Radio 107.8 FM.

ಸದನಿ ಸಮನಿ ಮನಿ ಸಮರಮಿ ಸಮಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನಿ ಸಮನ